0: ಬಸ್ಮತತ್ವೇ ಕುಲುಬಡು ವಿಸಿ ಪಹಕಟ ಅಧಿಕ ಸಂಖ್ಯಾವಿಗೆ ಸಮನ್ವಿತ ಜಾತ್ಯಂತರ ಮುಲ್ತೆನ್ಗೆ ಜಾಯಗತ್ ವಿಜಯ
1: Sirom Green Life Plantation Private Limited. I'm going to live a new green life.